0: ಅಯ್ಯೋ ದೆಲ್ಲ ಬಿರಿ ಮೇ ಅದು ನೋಡಿಗೆಲ್ಲ ಅಣಗುನ.
1: ಏ ಬಿಟ್ಟ ಅಣಗುನ್ ಮಾ ಬೊತ್ತರ್ ಭಿ ಅಟ್ಕಾರ ಇದ್ದು ಬಾಬಾ ಸಾಬ್ ಅಣಗುನ್ ಮೇ
0: ನೋ ತು ನೋಯ್ ತು ಸಾಬ್ ಅಕಾನ್ ಮಿಯಾ ಮಾ ಮಾ ಬುಯ್ ಬುಯ್ ತಾಂಗು ಹಿಜು ಮೇ
1: ಜಾಕ್ ಬಾಬಾ ಸಿಟೇರ ಕದಲ ಉಕಾಸೆನ್ ಬಿಟ್ಟ
0: ಒಣಗೆ ತೆಯು ಅಡಿ ದಿನ ಮಣಾರಿ ಹಿಲ್ಲೆನಾ ᱴᱷᱤᱠ ᱵᱩᱴᱟᱹ ᱥᱟᱹᱧ ᱫᱚ ᱵᱟᱹᱧ ᱴᱷᱤᱠᱟᱹ ᱫᱟᱲᱮᱭᱟᱜ ᱠᱟᱱᱟ
1: ᱡᱚᱛᱚ ᱰᱟᱦᱟᱨ ᱡᱚᱛᱚ ᱫᱟᱞᱟᱱ ᱚᱲᱟᱜ ᱢᱤᱫ ᱜᱮ ᱧᱮᱞᱚᱜ ᱠᱟᱱ ᱫᱚ
0: ᱦᱩᱭᱩ ᱢᱤᱫ ᱜᱮ ᱧᱮᱞᱚᱜ ᱠᱟᱱᱟ ᱚᱱᱟ ᱜᱮ ᱛᱚ ᱟᱸᱫᱷᱟ ᱟᱸᱫᱷᱟᱧ ᱟᱴᱠᱟᱨ ᱮᱫᱟ ᱦᱟᱱᱮ ᱥᱟᱢᱟᱱ ᱨᱮᱱᱟᱜ ᱠᱚᱣᱟᱴᱟᱨ ᱞᱮᱠᱟᱧ ᱫᱤᱥᱟᱹ ᱮᱫᱟ ᱫᱮᱞᱟ ᱞᱟᱝ ᱞᱟᱦᱟ ᱪᱟᱞᱟᱣ ᱞᱮᱱ ᱜᱮ
1: ᱪᱚᱞᱚ ᱥᱤᱞᱟᱝ ᱧᱮᱞ ᱞᱮᱜᱮ
0: ᱦᱮᱸ ᱱᱚᱣᱟ ᱠᱟᱱ ᱜᱮᱭᱟ ᱡᱟᱹᱱᱤ ᱦᱟᱯᱮᱥᱮ ᱦᱮᱸ ᱴᱷᱤᱠ ᱠᱟᱱᱟ ᱛᱚ ᱦᱮᱸ ᱱᱚᱜᱼᱚᱭ ᱛᱚ ᱱᱚᱢᱵᱚᱨ ᱢᱤᱞᱟᱹᱣ ᱮᱱᱟ ᱫᱮᱞᱟ ᱫᱮᱞᱟ ᱤᱭᱟᱹ ᱚᱲᱟᱜ ᱥᱮᱱ
1: ᱫᱩᱣᱟᱹᱨ ᱥᱤᱞᱯᱤᱧ ᱫᱚ ᱥᱤᱧ ᱜᱮᱫᱚ ᱵᱮᱴᱟ ᱢᱮᱱᱟᱜ ᱠᱚᱣᱟ ᱥᱮ ᱡᱟᱦᱟᱸ ᱥᱮᱱ ᱠᱚ ᱪᱟᱞᱟᱣ ᱮᱢᱟᱱ ᱠᱟᱱᱟ
0: ᱵᱟᱝ ᱡᱟᱹᱱᱤᱡ ᱦᱟᱯᱮᱧ ᱦᱚᱦᱚ ᱞᱮᱜᱮ ᱮ ᱦᱤᱞᱤ ᱦᱤᱞᱤ ᱮ ᱫᱟᱫᱟ ᱢᱟᱨᱟᱝ ᱫᱟᱫᱟ
1: ᱡᱚᱭᱟ ᱜᱚᱲᱚᱢ ᱠᱩᱲᱤ ᱛᱤᱧ ᱫᱚ ᱦᱚᱦᱟᱭ ᱢᱮᱥᱮ ᱵᱮᱴᱟ
0: ᱡᱚᱭᱟ ᱫᱚ ᱡᱟᱹᱱᱤᱡ ᱥᱠᱩᱞᱮ ᱪᱟᱞᱟᱣ ᱠᱟᱱᱟ ᱦᱟᱯᱮᱧ ᱴᱷᱚᱠ ᱴᱷᱚᱠ ᱞᱮᱜᱮ ᱟᱹᱞᱤᱧ ᱜᱮ ᱦᱤᱞᱤ ᱫᱤᱥᱚᱢ ᱠᱷᱚᱱ ᱞᱤᱧ ᱦᱤᱡᱩᱜ ᱠᱟᱱᱟ
2: ᱚ ᱥᱚᱢᱟᱭ ᱫᱮᱞᱟ ᱦᱤᱡᱩᱜ ᱵᱤᱱ ᱥᱤᱞᱯᱤᱝ ᱠᱚᱫᱚ ᱪᱮᱫᱟᱜ ᱮᱢ ᱴᱷᱚᱠ ᱴᱷᱚᱠ ᱮᱫ ᱛᱮ ᱠᱚᱞᱤᱝ ᱵᱤᱱ ᱫᱚ ᱵᱟᱢ ᱴᱤᱯᱟᱹᱣ ᱫᱟᱲᱮᱭᱟᱜ ᱠᱟᱱᱟ ᱯᱟᱥᱮᱨ ᱠᱚᱣᱟᱴᱟᱨ ᱨᱮᱱ ᱦᱚᱲᱟᱜ ᱡᱟᱹᱯᱤᱫ ᱡᱟᱹᱱᱤᱡ ᱵᱤᱱ ᱰᱤᱥᱴᱟᱨᱵ ᱠᱮᱫ ᱛᱟᱠᱚᱣᱟ
0: ᱩᱱᱟᱹᱜ ᱫᱚᱞᱤᱧ ᱵᱟᱲᱟᱭ ᱛᱮ
2: ᱪᱤᱠᱟᱹ ᱛᱮ ᱵᱟᱵᱤᱱ ᱵᱟᱲᱟᱭᱟ ᱱᱚᱣᱟ ᱫᱚ ᱟᱢᱲᱟ ᱵᱷᱮᱰᱟ ᱫᱚ ᱵᱟᱝ ᱠᱟᱱᱟ ᱠᱳᱞᱠᱟᱛᱟ ᱠᱟᱱᱟ ᱱᱚᱣᱟ ᱠᱚᱫᱚ ᱵᱟᱰᱟᱭ ᱠᱟᱛᱮ ᱜᱮᱠᱚ ᱦᱤᱡᱩᱜᱼᱟ
1: ᱫᱤᱥᱚᱢ ᱨᱮᱱᱟᱜ ᱚᱲᱟᱜ ᱨᱮ ᱱᱚᱣᱟ ᱠᱚᱵᱤᱱ ᱞᱟᱜᱟᱣ ᱦᱚᱴᱚ ᱠᱟᱜᱼᱟ ᱛᱚ ᱢᱟᱨᱟᱝ ᱵᱟᱹᱦᱩ ᱛᱚᱵᱮ ᱟᱹᱱᱤᱡ ᱛᱩᱞᱤᱧ ᱥᱮᱬᱟᱭᱟ
2: ᱟᱫᱚ ᱥᱮᱬᱟ ᱫᱚ ᱵᱟᱝ ᱦᱩᱭᱩᱜ ᱛᱟᱵᱤᱱᱟ ᱢᱟ ᱫᱩᱲᱩᱵ ᱡᱤᱨᱟᱹᱜ ᱵᱤᱱ
1: ᱱᱤᱛᱟᱹᱱᱤᱡ ᱱᱟᱯᱟᱭ ᱧᱚᱜ ᱤᱧ ᱟᱴᱠᱟᱨ ᱠᱮᱫᱟ ᱮ ᱜᱚ ᱮ ᱢᱟᱨᱟᱝ ᱵᱟᱹᱦᱩ ᱡᱚᱭᱟ ᱜᱚᱲᱚᱢ ᱠᱩᱲᱤ ᱛᱤᱧ ᱫᱚ ᱩᱠᱩᱨᱤ ᱫᱤᱱᱤᱥ ᱞᱤᱧ ᱧᱮᱞᱮᱭᱟ
2: ᱡᱟᱹᱯᱤᱫ ᱟᱠᱟᱫᱟᱭ ᱱᱤᱛᱚᱜ ᱫᱚ ᱵᱟᱭ ᱵᱮᱨᱮᱫᱟ
1: ᱮ ᱜᱚ ᱫᱚᱢᱮ ᱧᱮᱞ ᱥᱟᱱᱟᱭ ᱞᱤᱧ ᱫᱚ
0: ᱧᱮᱞ ᱜᱮᱭᱟᱢ ᱛᱚ ᱡᱟᱹᱯᱤᱫ ᱦᱚᱪᱚᱣᱟᱭ ᱢᱮᱥᱮ ᱮᱵᱮᱱ ᱞᱮᱱᱠᱷᱟᱱ ᱜᱮ ᱧᱤᱨ ᱦᱤᱡᱩᱜᱼᱟᱭ
1: ᱦᱤᱱᱫᱟ ᱦᱚᱯᱚᱱ ᱵᱮᱴᱟ ᱢᱟᱨᱟᱝ ᱵᱟᱹᱦᱩ ᱫᱚ ᱵᱟᱨᱦᱮ ᱥᱮᱱᱮ ᱩᱰᱩᱠᱮᱱᱟ ᱥᱮ ᱪᱮᱛᱟ ᱩᱠᱩᱨ ᱡᱚᱦᱟᱨ ᱵᱮᱣᱦᱟᱨ ᱡᱟᱸᱜᱟ ᱟᱹᱨᱩᱵᱚᱜ ᱫᱟ ᱧᱩ ᱫᱟᱜ ᱠᱚᱫᱚ ᱩᱠᱩᱨᱮ ᱟᱹᱜᱩ ᱦᱟᱫ ᱞᱟᱝᱟ
0: ᱫᱩᱲᱩᱵ ᱡᱤᱨᱟᱹᱣ ᱞᱮᱱ ᱢᱮᱥᱮ ᱤᱭᱩ ᱥᱟᱱᱟᱢ ᱠᱚᱜᱮ ᱦᱤᱡᱩᱜᱼᱟ
1: ᱦᱳᱭ ᱛᱚ ᱵᱟᱝᱠᱷᱟᱱ ᱟᱢᱜᱮ ᱪᱟᱞᱟᱜ ᱛᱮ ᱧᱩ ᱫᱟᱜ ᱫᱚ ᱛᱟᱝᱜᱩᱭ ᱛᱟᱞᱟᱝ ᱢᱮ ᱦᱮᱸᱪᱚ ᱢᱟᱨᱟᱝ ᱵᱟᱹᱦᱩᱣᱟᱜ ᱠᱟᱛᱷᱟ ᱠᱚ ᱚᱠᱟ ᱞᱮᱠᱟ ᱪᱚᱧ ᱟᱴᱠᱟᱨ ᱠᱮᱫ ᱛᱟᱭᱟ
0: ᱦᱳᱭ ᱛᱚᱵᱮ ᱫᱩᱲᱩᱵ ᱦᱟᱛᱟᱲᱚᱜ ᱢᱮ ᱤᱭᱩ
1: ᱥᱟᱹᱨᱤᱜᱮ ᱢᱟᱨᱟᱝ ᱵᱮᱴᱟ ᱛᱟᱠᱚ ᱫᱚ ᱟᱹᱰᱤ ᱥᱩᱠᱨᱮ ᱢᱮᱱᱟᱜ ᱠᱚ ᱛᱤᱧᱟ ᱱᱚᱣᱟ ᱫᱚ ᱪᱟᱸᱫᱚᱣᱟᱜ ᱜᱮ ᱯᱩᱨᱟ ᱪᱟᱸᱫᱚᱣᱟᱜ ᱜᱮ ᱯᱩᱨᱟ
0: ᱦᱳᱭ ᱤᱭᱩ ᱱᱚᱣᱟ ᱫᱚ ᱪᱟᱸᱫᱚᱣᱟᱜ ᱜᱮ ᱵᱚᱨᱟᱫ ᱫᱮᱞᱟ ᱦᱟᱭ ᱪᱩ ᱵᱟᱪᱟᱨᱮ ᱫᱟᱜ ᱢᱮᱱᱟᱜᱼᱟ ᱛᱤᱡᱟᱝ